ಸರ್ವಸಹೋ ನಿಯಂತ ನಿಯಮೋ ಯಮಃ ಸತ್ವವಾನ್ ಸಾತ್ವಿಕ ಸತ್ಯ ಸತ್ಯ ಧರ್ಮ ಪರಾಯಣಃ ಅಭಿಪ್ರಾಯ ಪ್ರಿಯಾರ್ಹೋರ್ಹ ಪ್ರಿಯಕೃತ್ ಪ್ರೀತಿವರ್ಧನಃ ವಿಹಾಯ ಸಗದಿರ್ಜ್ಯೋತಿಃ ಸುರುಚಿರ್ಹುತ ಭುಗ್ ವಿಭುಃ ರವಿರ್ವಿರೋಚನ ಸೂರ್ಯ ಸವಿತಾ ರವಿಲೋಚನಃ.